تبراوی ادھائیون نمرا رائے نا ایم بلیب نمسیو دے نا توش بوشا اللہ ری سوکنا این این این دور کا نات نیا دوکنا ام سے مثال دور کا دوکنا حدیدیت این امتال ہری تو نا توی تہیت نسوکن اوکنا نیت ارے ان عام تال دائی باکو دور ساگی مینان دھائی گودا اہین مینان تیوت لوتا این ہڈا اللہم یاد ایہیت ان ہڈا اور با ریویت اور با کھی حیائی این ಊದೈ ತುಕರ ಥೋ ಇನೆ ನಾತಿ ಕಸ್ಸಾ ಇಮ್ಮರರಾಯ್ನೈತ್ ಬಿಡ್ಡಿಗೀಲ್ ಹಿಂದೆ ಬಕ್ ಒನ್ ಓರ್ಬಾಯ್ ಉಹಿ ಇಹಿ ಹಿಂದಿ ಉಹಿ ಕಸ್ಸಾ ದಾಯಾನೈತ್ ನಾನಾ ಬೋಲಿಕಾ ನಾನಾ ಬೋಲಿಕಾ ನೈನೈತ್ ಇಮ್ಮರರಾಯ್ನೈತ್ ನೇತೋ ಎದುರುಗ್ನ ನೇತೋ ಎದುರುಗ್ನ ಮದ್ದಾತ್ ಸಿನೀತಿತ್ ಕಸ್ಸಾ ಇಮ್ರರೀನೋಬ್ ತುತ್ತೋತಿಯು ದೈರೇವಾ ಧೀರ ಮಿಯಾದಿ ತುತ್ತೋತಿಯು ದೈರೇವಾ ಧೀರ ಮಿಯಾದಿ ಬೆತ್ತು ನಾತಿ ದಮ್ರರಿಯಾವ್ ಅಕೋ ಓಶೇಗ್ ಈದ್ನಿ ಓರ್ او او دوراب دوری تو اور ابرے اکو او تو ناتی دائے او نوشے کڑا ہاب اکو ریوی ہوا یکاب اکو شویا خرمیا اے او تن دیواتیو اے انہوب او نگویو اکتیمے بودور تو تکتو تسنیت اولی اکتینوک دورو نانا ہوا دیراتو نانا ہوا نانا ہوا اسنائے ہوا ککسکا ہوا کسا بین امینان استینا تیوت لواتو ایدنا توتی اور با ریواتو ایدنا بروق اندہ ಒಂದ ಗದಿ ಶಂಬಿ ವಾತಿದಿ ಒತ್ತು ಒತ್ತಕ್ ತಿಮ್ಮರ ಎದ್ಗುದ ಫಲಿ ತಿಂಫರ ತಿಂಫರಾದೋ ಬರು ಉನ್ನೆ ತುನ್ನಾವು ಹಲ್ಲಾನ್ ಓರೆ ಹಯ್ಯಾರ ಯಾವು ಉನ್ನೆ ದಯ್ಯರಾಬ್ ಅಕ್ಕೈ ತೊತ್ತು ತಕತ್ತಿ ಫಲಿ ಇರುವೋಬ್ ಒತ್ತು ತಕತ್ ಓ ಮೀನು ತಿಸ್ತೆ ಭಸಮಿಯೈ ತೋನಿ ತುದವಾಯ್ ತಿ ಥಸಮಿಯೈ ಅಡಡ್ ಒಗಾವೀಬ್ ಒಬಿಡಾಯ್ ಗಾವೀಬ್ ಜೂವಾಬ್ ಈ ಫಿಬ್ ಅಡಡ್ ಯಾ ಕಿಸಿಯೈತ್ ಓ ಗೌ ಗಿಧೀಸ ಎಫರ್ ಐತ್ ಒಂದಾಬ್ ಏಂದ ಮರಿ ಹಿರೇರಿಯ ಏಂದ ಮರಿ ಹಿರೇರಿಯೈತ್ ಏನ್ ಏಂದ ಎದುವಿಲಿ ಮೀನಾನ್ ಎಂದ ಈವ ಈದೆ ವಿಸಿಯೈತ್ ಊಷೆಗ ಊಷೆಗ ಏನೋಬ್ ಎಂದ ಏಕನ ಸಮಿಯೈತ್ ಓರ್ಬ ರೇವಿಯ ಓರ್ಬ ರೇವಿಯನೋಬ್ ಅನ್ ಅಂದ ಯಕ್ಯಾನೈತ್ ಉನಮ್ಸಿ ಊಷೆ ಕಕ್ಸ ಕೀನೆ ದೀನ್ ಊಮ್ಷೆ ಕಕ್ಸ ಕೀನ್ ಊಷೆ ಕಕ್ಸ ಕೀನೆ ದೀನ್ ಇದೀನೋಬ್ ಓರ್ಬ ದಾಯಬ್ ರೇವಿಯನೋಬ್ ಉನ್ ಊಷೆ ತೋತಿ ಉಕ್ನೈ ಬೋಗ್ ಉಕ್ನೈ ಬೋಗೆ ಏನೋಬ್ ದೈ ರೇವಿಯೈತ್ ಅಲ್ಲಾಹಂ ಉಂ ಹಡ ಇದಿರೈತ್ ಇಕರಫ್ ಏ ಏನೋಬ್ ದೈ ಯಕ್ಯಾನೈತ್ ಊಷೆ ಕೈ ಉತ್ತೂ ನಾನಾ ತು ಊಷೆ ಕೈ ತೋತಿಯು ಕಕ್ ಉಂಬರುಕ್ ತೋತಿಯು ದೈ ರೇವತಿಯ ತೋತಿಯೋತಿದ ಕಕ್ ಶುಮ್ತಿಯ ಏನ್ ಏನೋಬ್ ಅನೆ ತೋತಿಯು ಶಿನಾತ್ ತುದೂರಿ ತೋನನ್ ದೈ ಶೂಮಾಬ್ ಇದೆ ಅತ್ತೂನ ಉಂಬತು ಓನೋ ತಕ್ ಥಾಯ ಥೋ ಏ ತುಂಬತು ಓನ್ ಏಮ್ ತಾಲ್ ಶಂಬಿವೇಕ ಲಹನೈ ಇವ್ರಿಯೇ ತುವ ವನನಿ ಬಿಸಿಯೇ ವ ಬಲಿಂಬರಿಯೋ ಸಬ್ಬಿ ತೋತಿಯು ಖಾತರಿಯ ದೈ ರೇವಿಯ ಅತ್ತು

ತುಬಡಾವ್ ಯೋಧಾಯೂನ್ ನಿಮ್ಮರಾಯೇನಾ ಏಂಬಲಿಬ್ ನಿಮ್ ಸ್ಯೋದೇನಾ ತೂಷ್ಭುಷಾಲ್ ಲಹರಿ ಸೋಕ್ನಾ ಏನ್ ಏನಿನ್ ದೋರ್ ಕ ನಾತ್ನಿಯ ದೋಕ್ನಾ ಅಂಸೆ ಮಿತಾಲ್ ದೋರ್ ಕ ದೋಕ್ನ ಹದೀದಿತ್ ಎಣಿಮ್ ತಾಲೆ ಹರಿ ತೋನ ಥೊಯ್ತೆಹಿತ್ ನಿಸೂಕಿನ್ ಓಕ್ನ ನೇತ್ ಅರೆ ಒನ್ ಆಮ್ ತಾಲ್ ದಾಯಿ ವಾಕು ದೋರ್ ಸಗಿ ಮೀನಾನ್ ಧೈ ಗುದ ಇಹೀನಿ ಮೀನಾನ್ ತಿಯೋತ್ ಲೌ ತಯೇನ್ ಹಡ ಅಲ್ಲಾಹಂ ಯಾತ್ ಈಹೈತ್ ಒನ್ ಹಡ ಓರ್ಬ ರೇವ್ಯೈತ್ ಓರ್ಬಾಯ್ ಖಿ ಹಯಾಯ ಊಧೈ ತು ಕರ ಥೋ ಇಹೀನೆ ನಾತಿಪ್ ಕಸ್ಸಾ ಇಮ್ಮರಾಯ್ನೈತ್ ಬಿಡ್ಡಿಗೀಲ್ ಹಿಂದೆ ಬಕ್ ಒನ್ ಓರ್ಬಾಯ್ ಉಹಿ ಇಹಿ ಹಿಂದಿ ಉಹಿ ಕಸ್ಸಾ ದಾಯಾನೈತ್ ನಾನಾ ಬೋಲಿ ಕಾ ನಾನಾ ಬೋಲಿ ಕಾ ನೇನೈತ್ ಇಮ್ಮರಾಯ್ನೈತ್ ನೇತೋ ಎದುರುಗ್ನ ನೇತೋ ಎದುರುಗ್ನ ಮದ್ದಾತ್ ಸಿನೀತಿತ್ ಕಸ್ಸಾ ಇಮ್ರೀನೋಬ್ ತುತ್ತೋತಿಯು ದೈರೇವ ಧೀರ ಮಿಯಾದಿ ತುತ್ತೋತಿಯು ದೈರೇವ ಧೀರ ಮಿಯಾದಿ ಬೆತ್ತು ನಾತಿದ ಅಮ್ರರಿಯಾವ್ ಅಕೋ ಓಷೇಗ್ ಈದ್ನಿ ಓರ್ ಅವೋ ಓದ್ ಉರಾವು ದೂರಿತೋ ಓರ್ ಇಬ್ರೆ ಅಕೋ ಒತ್ತು ನಾತಿದಾಯ್ ಓ ನೂಷೆ ಕುಡ ಹಾವಕು ರೇವಿಯುವ ಯಕಾವಕು ಶಿವಯ ಖರಮಿಯ ಏಯ್ತ್ ಒತ್ತುಂದಿವಾತಿಯೋ ಏನೋಪ್ ಓ ನುಗವ್ಯೋ ಇಕ್ತಿಮೆ ಓದೋರ್ ತು ತಕತ್ತು ತಿಸಿನೀತ್ ಅವಲಿ ಅಕ್ತೇನೋಕ್ ದೂರು ನಾನಾವ್ವ ನಿರಾತು ನಾನಾವ್ವ ನಾನಾವ್ವ ಇಸನಾಯವ್ವ ಕಕ್ಸಕಾವ ಕಸ್ಸ ಬೇ ನಿಮೀನಾನ್ ಏಸ್ತೇನ ತಿಯೋತ್ ಲವಾ ತುಯದ್ನ ತೂತಿ ಓರ್ಬ ರೇವಾ ತುಯದ್ನ ಬರು ಕುಂದ ಉಂದ ಗದಿ ಶಂಬಿ ವಾತಿದಿತ್ ಒತ್ತು